ಮೆದುಳೋಡನೆಯಾಲ ಕಿ ಮೃದಂಗ ಠನಕ ಸದ್ದ ಸದ್ದ ನಗಿನ ದೇ ಸದ್ದ ಸದನ್ನ ದಾದ ಕಿತಿ ಸದ್ದ ಸದ್ದ ಸಡನ್ನ